ಜಣ್ಣು ತಕ್ಕ ದಿಮ್ಮಿ ತಕ್ಕ ತರಿಂಗಡಕ ತರಿಂಗಡಕ ತರಿಂಗಡಕ ತರಿಂಗಡಕ ತರಿಂಗಡಕ.